ಲೋಕ ಸರ್ವಜ್ಞ ಶಕ್ತನಥ ವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರುತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನಥ ವತ್ಸಲ

ಗಣೇಶ ಚರಣೌ ಶರಣಂ ಪ್ರಪದ್ಯೆ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ.

ಐಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾ. ಅಥ ವಾರ್ತಾಃ. ಸಂಸದ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನ ವಿಧೇಯಕಂ 20-26 ಪಾರಿತಂ. ಲೋಕಸಭಯಾ ಏತದ್ ಹ್ಯಃ ಅನುಮೋದಿತಂ. ರಾಜ್ಯಸಭಯಾ ಚ ಸೋಮವಾಸರೆ ಏವ ಪಾರಿತಂ. ವಿಧೇಯಕಸ್ಯಾಸ್ಯ ಉದ್ದೇಶ್ಯಮಸ್ತಿ ಧನದಾನೆ ವಿಳಂಬನಸ್ಯ ನಿವಾರಣಂ, ವಿವಾದ ಸಮಾಧಾನಸ್ಯ ಚ ಸರಳೀಕರಣಂ. ಅಸ್ಯ ವಿಧೇಯಕಸ್ಯ ಅನುಸಾರಂ ಪ್ರತ್ಯೇಕಃ ಕೇಂದ್ರೀಯ ಸಾರ್ವಜನಿಕ ಕ್ಷೇತ್ರೋಪಕ್ರಮಃ ವ್ಯಾಪಾರ ಪ್ರಾಪ್ಯ ವಿಪಣನ ವ್ಯವಸ್ಥಾಯಾಃ ಅಂತರ್ಗತಂ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಃ ವಸ್ತೂನಾಂ ಸೇವಾನಾಂ ವಾ ಕ್ರಯಣ ಸಂಬದ್ಧಾನಾಂ ಸರ್ವೇಷಾಂ ದೇಯಾನಾಂ ನಿಸ್ತಾರಣಂ ಕರಿಷ್ಯತಿ. ವಿಧೇಯಕಾನುಸಾರಂ ವಿವಾದ ಸ್ಥಿತೌ ಮಧ್ಯಸ್ಥತಾ ವಿಫಲಾ ಭವತಿ ಚೇತ್ ತಸ್ಯೈ ಸಂದರ್ಭಃ ಮಧ್ಯಸ್ಥತಾಯಃ ಸಮಾಪ್ತೇಃ ದಿನಾಂಕಾತ್ 30 ದಿನಾಭ್ಯಂತರೆ ಏವ ಕರಣೀಯಃ. ನೀಟ್ ಸಂಬದ್ಧೆ ಛಾತ್ರಾಂದೋಲನೆ ಕಥಿತಾರಕ್ಷಕೈಃ ಕೃತ ಕಾರ್ಯಾಣಿ ಸಹಿತೇಷು ವಿವಿಧ ವಿಷಯೇಷು ವಿಪಕ್ಷಸ್ಯ ಕೋಲಾಹಲ ಕಾರಣಾತ್ ಸಂಸದಃ ಉಭಯೋಃ ಸದನಯೋಃ ಕಾರ್ಯಾಚರಣಂ ಪುನರಪಿ ಬಾಧಿತಂ. ವಿಪಕ್ಷ ಸದಸ್ಯಾನಾಂ ನಿರಂತರ ವಿರೋಧ ಕಾರಣಾತ್ ಉಭಯೋಃ ಸದನಯೋಃ ಕಾರ್ಯಾಚರಣಂ ಭೋಜನಾವಕಾಶಾತ್ ಪೂರ್ವಮೇವ ಸ್ಥಗಿತಂ. ವಿಪಕ್ಷಸ್ಯ ಕೋಲಾಹಲ ಕಾರಣಾತ್ ಉಭಯೋಃ ಸದನಯೋಃ ಪ್ರಶ್ನಕಾಲಃ ಅಪಿ ನ ಪ್ರವರ್ತಿತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಭಾರತೀಯ ಪ್ರೌದ್ಯೋಗಿಕೀ ಸಂಸ್ಥಾನಸ್ಯ 75ತಮಂ ದೀಕ್ಷಾಂತ ಸಮಾರೋಹಂ ಸಂಬೋಧಯಿಷ್ಯತಿ. ಸಮಾರೋಹೇಸ್ಮಿನ್ ಅಸೌ ವಿದ್ಯಾವಾರಿಧಿ ಶೋಧ ಛಾತ್ರೇಭ್ಯಃ ಸಹ 3,000+ ಛಾತ್ರಾನ್ ಸಂಬೋಧಯಿಷ್ಯತಿ. ಅಸ್ಮಿನ್ ಪ್ರಸಂಗೆ ಸಹ ಮೇಧಾವಿಭ್ಯಃ ವಿವಿಧ ಸ್ವರ್ಣ ಪದಕಾನಿ ಪ್ರದಾಸ್ಯತಿ. ಸಹೈವ ಸೋನಿಪತ್ ಪರಿಸರೆ ಪರಮ ಪ್ರಜ್ಞಾ ಇತಿ ಕೃತ್ರಿಮ ಬುದ್ಧಿ ಆಧಾರಿತ ಸೂಪರ್ ಕಂಪ್ಯೂಟರ್ ಇತಿ ಸಂಗಣಕ ವಿಶೇಷಸ್ಯ ಆಭಾಸೀಯ ಮಾಧ್ಯಮೇನ ಉದ್ಘಾಟನಂ ವಿಧಾಸ್ಯತಿ. ಝಾರ್ಖಂಡ ರಾಜ್ಯಸ್ಯ ಜೆಪಿಎಸ್ಸಿ ಜೆಎಸ್ಎಸ್ಸಿ ಅಥ ಅನ್ಯಾಸಾಮಪಿ ಪ್ರತಿಯೋಗಿ ಪರೀಕ್ಷಾಣಾಂ ವಿವಾದಃ ಅದ್ಯ ವಿಧಾನಸಭಾಯಾಂ ಚರ್ಚಿತಃ. ಝಾರ್ಖಂಡ ವಿಧಾನಸಭಾಯಾಃ ಪ್ರಾವೃಷ್ ಸತ್ರಸ್ಯ ದ್ವಿತೀಯ ದಿನೆ ವಿಪಕ್ಷೇಣ ಏಷಃ ವಿಷಯಃ ಸಮುತ್ಥಾಪಿತಃ. ಸಹೈವ ಪರೀಕ್ಷಾಣಾಂ ನಿರಸ್ತೀಕರಣಸ್ಯ ಸಿಬಿಐ ನಿರೀಕ್ಷಣಸ್ಯ ಚ ಯಾಚನಾ ವಿಹಿತಾ. ಪ್ರಶಾಸನ ಪಕ್ಷತಃ ಸಂಸದೀಯ ಕಾರ್ಯಮಂತ್ರಿಣ ಸ್ಪಷ್ಟೀಕೃತಂ ಯತ್ ಪ್ರಶಾಸನಮಸ್ಯ ಪ್ರಶ್ನಸ್ಯ ಉತ್ತರಂ ದಾತುಂ ಸರ್ವಥಾ ತತ್ಪರೋ ವಿದ್ಯತೆ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ನ್ಯಗಾದೀತ್ ಯತ್ ಪಾಕಿಸ್ತಾನ ದೇಶೇನ ಸಹ ಭಾರತಸ್ಯ ಸಂಬಂಧಾಃ ಕೇವಲಂ ಆತಂಕವಾದ ಮುಕ್ತೌ ಏವ ಅಗ್ರೆ ಸಾರಯಿತುಂ ಶಕ್ಯಂತೆ. ಅದ್ಯ ಲೋಕಸಭಾಯಾಂ ಏಕಸ್ಮಿನ್ ಲಿಖಿತೋತ್ತರೆ ಡಾಕ್ಟರ್ ಜೈಶಂಕರಃ ಸ್ಪಷ್ಟೀಕೃತವಾನ್ ಯತ್ ಪಾಕಿಸ್ತಾನಃ ಅದ್ಯಾಪಿ ಅತಿಸೀಮ್ನಿ ಭಾರತಂ ವಿರುದ್ಧ್ಯ ಆತಂಕವಾದಂ ಅಸ್ತ್ರರೂಪೇಣ ಉಪಯುಂಕ್ತೆ. ಮಂತ್ರಿ ಅಬ್ರವೀತ್ ಯತ್ ಪುಲವಾಮಾ ಆತಂಕೀ ಆಕ್ರಮಣಾನಂತರಂ ಭಾರತೇನ ಪಾಕಿಸ್ತಾನ ದೇಶಾಯ ಪ್ರದತ್ತಂ ಅತಿ ವರೀಯಾನ್ ರಾಷ್ಟ್ರಸ್ಯ ಇತಿ ಪ್ರತ್ಯಾಹೃತಂ. ಸಹೈವ ತತಃ ಆಯಾತಿತಾನಾಂ ಸರ್ವೇಷಾಂ ವಸ್ತೂನಾಮುಪರಿ ಸೀಮಾಶುಲ್ಕಂ 200% ಯಾವತ್ ವರ್ಧಿತಂ. ಭಾರತಂ ಭಾರತೀಯಾನಾಂ ಜಲಪೂತ